ವಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೇ, ಸುತ್ತ ತಿರುತ್ತುವ ವಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೇ, ಪರಿಶುದ್ಧನೇ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯಂತೋ.

ಕೊಡ್ತಿ. ಪದನಿ ಸಾಲಿದ ತಾಣದ ಜಂ ತಪ ಜೋಡದ ಜಂ ಜಂ ಪದನಿ ಪದ ಪಜಂ ತಜಂ ಪವತಣಗು ಜಂ ಜಂ ಸಮ ಪದೀಂ ತಗಿಡ ನಿಧಮ ಜಂ ತರಿದ ಸಾಲಿದ ಕುಕುಂ ತಗಿಡ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿಡ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಸದಿಗಿಣ ತು ಸರಿಗಮ ಪದನಿ ಸದಿದ ನೀದ ಸದಿಗಿಣ ತು ದಿಗ ಸಾರಿಣಿ ಸದ್ದ ನಿಗರಿದ್ದೀದ ಸದಿಗಿಡ ತು